ಮಂಡನ ಮಿಶ್ರ ಕಾಷಾಯದಂಡ ಮಾತ್ರೇನ ಯತಿ ಪೂಜ್ಯೋ ನ ಸಂಶಯ. ಪೈಗಾ ವಚ್ಚಿನ ವ್ಯಕ್ತಿ ಸಾಮಾನ್ಯ ಸನ್ಯಾಸಿ ಕಾಡುಸುಮ, ಬ್ರಹ್ಮತತ್ವ ಸಾಕ್ಷಾತ್ಕಾರ ಗಲ ಮಹಾನುಭಾವುಡು ಅನಿ ಚೆಪ್ಪಗಾ ಮಂಡನ ಮಿಶ್ರುಡು ಮುಂದಕ್ಕೆ ವಚ್ಚಿ, ಸ್ವಾಮಿ